ka wo so nye obia ahofe ene ani mo nyama ewo ye dipra ye wona ma ye nyeso en che ye miano ya se nyame ani mo so ye wo kwan ye be fa so nyame aye bi se enye nyame a anka empempe so aye dui ka ye nim die bianka tu ye